ತಾ ದಿಕ್ಕತಾ ಇರತತ ನಂದನ ಬನಶುಂ ಶನನನ ತಚುಂ ತಚುಂ ತಕ್ಕಿಗತಿಸಿದಾ ಲಿಯೆ ರಂಗ ಸಬ್ ಸಖಾ ಸಂಗ ಮನ ಮೇ ಉಮಂಗ ಗತಿ ತುಮಂಗತಾ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ